0: ಪೂರ್ವಿ ದುನಿಯಾ ಪ್ರಜ್ಞಾವೇ ದೊರಗುಲು ವಿವರಕರಣ ಆಧ್ಯಾತ್ಮಿಕ ಹಂದ
1: ಎಫ್ಎಂ 90.1 ಒಸಿ ಗಾಳು ದಿಸುವಿಕೆಟ ಸಹ ಅಂತರ್ಜಾಲ ಸುದಿಲ ರೇಡಿಯೋ .lk ಅರ್ಹ ಮುಳ್ಳುಲುವಟ